ಹೊಚಾಸ್ತರಿಗೆ ಬದಲಿ ಕಡಿ, ಯದ ಚಾಸ್ತರಿಗೆ ಬದಲಿ ಕಡಿ, ಚಾತಸ್ತರಿಗೆ ವಾಡವ ಮಹಾರ್ ಚಾಸ್ತರಿಗೆ ಬದಲಿ ಕಡಿ. ದಾಸಂಗ ದುನಿಯಾದತಿ ದುನಿಯಾಸ್ತರಿಗೆ ಬದಲಿ ಕಡೆ, ಚಾತಸ್ತರಿಗೆ ವಾಡಂ ಖರ್ಚಾಸ್ತರಿಗೆ ಬದಲಿ ಕಡೆ, ದಾಸಂಗ ದುನಿಯಾದತಿ ದುನಿಯಾಸ್ತರಿಗೆ ಬದಲಿ ಕಡೆ, ಪಜಾನಿ ಪೋಹ ನಕಡಂ ಬಸ್ ಹೈರಾನು ಪರಿಶಾನಿ ಕಡಂ, ಪಜಾನಿ ಪೋಹ ನಕಡಂ ಬಸ್ ಹೈರಾನು ಪರಿಶಾನಿ ಕಡಂ, ಪ್ರದೋ ಬಸ ಗಿಲಾವು ಕಡಂ ಅಶ್ನಾಸ್ತರಿಗೆ ಬದಲಿ ಕಡೆ, ಜೆಹನೂನ ಬದಲೇಗಿ ದ ವಕ್ತೂನು ಬದಲಿ ದೋಸರ ಹಲಾತು ಬದಲಿ ದೋಸರ ಬಾಬಾಸ್ತರಿಗೆ ಬದಲಿ, ದಸವಿ ಅಸ್ವೆ ಲೋಸರ ದಸವಿ ಚಿ ಶೇರುನ ದಿ ಮಜ್ನೂನ್ನ ಲಕ ಬ್ಯಾಹ್ಪಲಿ ಲೈಲಾಸ್ತರಿಗೆ ಬದಲಿ ಕಡೆ, ಪಜ್ವನ್ ಕಿ ತಕ್ಲೀಫುನ ಮಜ್ಬುರೇ ದಜ್ವನ್ ಯು ಬರ್ಖದ, ಪಜ್ವನ್ ಕಿ ತಕ್ಲೀಫುನ ಮಜ್ಬುರಿ ತಕ್ಲೀಫುನ ಮಜ್ಬುರೇ ದಜ್ವನ್ ಯು ಬರ್ಖದ, ಯರಾನು ಬ ತಕ್ಲೀಫ್ ಕೆ ಪರಿಖ್ತಿಯಾಸ್ತರಿಗೆ ಬದಲಿ ಕಡೆ, ವಡೋ ವಡೋ ಖಬರು ಮುದಜ್ವನ್ ಮಜಾ ಮಜೆ ಖರಾಬೆ ಕಡೆ, ವಡೋ ವಡೋ ಖಬರು ಮುದಜ್ವನ್ ಮಜೆ ಖರಾಬೆ ಕಡೆ, ಬಸುರಾನ ಜಿಂದಗಿ ಶ್ವ ಬೇವಫಾಸ್ತರಿಗೆ ಬದಲಿ ಕಡೆ, ಯೋ ಮುನ್ಸಿಫ್ರ ತಪಕಾರ ದೇಶಿ ಬಸ್ದುಮ್ರ ಫೈಸಲ ಉಕಡಿ, ಮುನ್ಸಿಫ್ರ ತಪಕಾರ ದೇಶಿ ಬಸ್ದುಮ್ರ ಫೈಸಲ ಉಕಡಿ, ಚಿಮಾಸ್ತರಿಗೆ ಬದಲಿ ಕಡೆ, ಕಥಾಸ್ತರಿಗೆ ಬದಲಿ ಕಡೆ, ಹೋ ದರಾಸ್ ಹಮದರ್ದ ದರ್ದ ನ ಬಸ್ತ ದುಮ್ರ ಅಂದಾಜ ಉಕಡಾ, ದರಾಸ್ ಹಮದರ್ದ ದರ್ದ ನ ಬಸ್ತ ದುಮ್ರ ಅಂದಾಜ ಉಕಡಾ, ಶಿರುನ ಈ ಝಡೇಗಿ ಚಿ ಧಚಾಸ್ತರಿಗೆ ಬದಲಿ ಕಡೆ, ದರಾಸ್ ಹಮದರ್ದ ದರ್ದ ನ ಬಸ್ತ ದುಮ್ರ ಅಂದಾಜ ಉಕಡಾ, ಶಿರುನ ಈ ಝಡೇಗಿ ಚಿ ಧಚಾಸ್ತರಿಗೆ ಬದಲಿ ಕಡೆ, ಚಾತಸ್ತರಿಗೆ ವಾಡಂ ಹರ್ಚಾಸ್ತರಿಗೆ ಬದಲಿ ಕಡೆ, ದಾಸಂಗ ದುನಿಯಾದ ದಿ ದುನಿಯಾಸ್ತರಿಗೆ ಬದಲಿ ಕಡೆ.